ಪಾನಿ ಮಗನಿದನಿ ಸಗ ಸಗ ಮ ಬನಿದ ನಿಮಾನಿದನಿ ಸಗರಿ ನಮಗಾನಿದನಿ ಬನಿದ ಗಡಿ ನಮಗನಿ ಗಮನಿ ಮಾಪ ಸನಿ ಮಮನಿ ಸಗರಿ